ರಾಜಾದಿರಾಜ ಸಾಯಿ ಮಹಾರಾಜ ಯೋರ್ ತ್ಯಾಗರಾಜ ಪೇಸಿಸ್ ಗ್ರೇಟ್ಫುಲ್ ಹೋಮೇಜ್ ಟು ದಿ ಕುಡ್ ಗ್ರೇಟ್ ಬೂನ್ ಕೆನ್ ಎ ಭಕ್ತ ಎಸ್ಪೈರ್ ಫಾರ್ ದ್ಯಾನ್ ಟು ಹ್ಯಾವ್ ದ ಲಾರ್ಡ್ ಥಿಂಕಿಂಗ್ ಆಫ್ ಹಿಮ್ ಯು ಗಾಸ್ ಆಫ್.

ಹಾಯ್ ವಿಠಲ, ಯುವರ್ ಪುರಂದರ ದಾಸಾಸ್ ಹಾರ್ಟ್ ಇಸ್ ಬ್ರಿಮಿಂಗ್ ವಿತ್ ಜಾಯ್ಫುಲ್ ಫೀಲಿಂಗ್ ಆಫ್ ಬ್ಲಿಸ್ ಆನ್ ರಿಯಲೈಸಿಂಗ್ ದಟ್ ದ ಲಾರ್ಡ್ ಫಾರ್ ಹೂಮ್ ಐ ಫೈಂಡ್ ವೆನ್ ಐ ವಾಸ್ ಆನ್ ಅರ್ಥ್ ಥಿಂಕ್ಸ್ ಆಫ್ ಮೀ ಇವನ್ ಟುಡೇ.

ಪರಮೇಶ್ವರ ಜಗದೀಶ್ವರ ಸಾಯೀಶ್ವರ. ದಿಸ್ ಹಂಬಲ್ ಜ್ಞಾನೇಶ್ವರ್ ಬೌಸ್ ಡೌನ್ ಟು ಯು ಎ ಮಿಲಿಯನ್ ಟೈಮ್ಸ್ ಇನ್ ಸರ್ವಿಟ್ಯೂಡ್ ಗ್ರಾಟಿಟ್ಯೂಡ್.